ರಾಜಾ, ರಾಜಾದಿ ರಾಜನಿಂದ ರಾಜ ಕೂಜ, ತೂಕಾದೆ ಬೇರು ಎಂಗೂ ಕೂಜ. ರಾಜ ರಾಜಾದಿ ರಾಜನಿಂದ ರಾಜ ಕೂಜ.